ಕೂಡ ತಮ್ಮ ಅಧಿಕಾರಿ ಜನತಂತ್ರವಾದಕ್ಕೆ ಯುವಜನಿಗೆ ಕೃಷಿಯವರಿಗೆ ಜನರಿಗೆ ಬೆಟ್ಟವನ್ನು ಕಾರ್ಯಕ್ರಮದಲ್ಲಿ